ಸಗಣ ಯಗಣ ರಗಣ ಸಗಣ ಯಗಣ ರಗಣ ಸಗಣ ತಗಣ ರಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ ಪಗಣ ಯಗಣ ರಗಣ ಸಗಣ ಯಗಣ ರಗಣ ಸಗಣ ತಗಣ ರಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ.